0: ನಿಮ್ಮನ್ನ ಹೂ ಇಮೇ ತತ್ತಿ ಢೀರ್ ಬಗ್ಗಿ ದುಲಾರ್ಚುನ. ಹೈ ತೋ ನಿಮ್ಮ ತೆಂಗಾಕ ಇನ್ನೆಲ್ಲ ಬಿಡ್ನಾನು ಈಗ ಸಿರದರ್ ಅಸರ ನಂದಮ್ ಕ ನಿಮ್ಮ ಕೊಡೆ ಮ್ರದರ್ ಹುತಂಗ್ ಅವ್ರ ಏಮ್ ಹೂ ಧರ್ಮಿಸ್ಗಿ ಮಯಾ ತುಲೆ ಕೊಡೆ ಮ್ರದಮ್ ಬಿಡ್ನಾ ಘಿ ಉಲ್ಲಾ ಹಿಕೆ ತನಿಕ್ ಬಿಡ್ನಾ ಥಿ ಬಚರ ಅರ್ಕಿ ರಕ್ಕೆ. ಹೈ ಮಲ ಪ್ರಿಯಾಂಕಾ.
1: ಹಾ ದೈ ಸಂಗಿಯಾರೋ ಇನ್ನೆಲ್ಲ ನಾಮ ಏರಾ ಲಗ್ದತ್ ಕ ಖೇಖೇಲ್ ರಜಿನು ಏಕಾಸೆ ಕಿಸಿಮ್ ಕಿಸಿಮ್ ಗಹಿ ರೋಗಿ ಗುಟ್ಟಿ ಬರ ಆಲಗಿ ರೋಗಿ ಗಹಿ ಬರ್ನಾತಿ ಕೈನೋ ಆಲರ್ ಗಹಿ ಜಿಯಾ ಕಾಲಾಲಗಿ ಈ ಗೇಮ್ ನಮ ತಂಗಾ ಪರಂಪಾರಿಕ ಉನ್ನಾ ಮೋಹ್ನಾಮ್ ರಇ ಅಯ್ಯಮ್ ನಮಗೆ ಧ್ಯಾನ್ ಚೀನ ರಇ ಅರ ಅದಿ ನುಮ್ ಉನ್ನಾ ಮೋಹ್ನಾ ಗಹಿ ಚಿಹುಟ್ ನನ್ನಾ ರಇ ಬೈ ದೈ
0: ಮಾನಿಮ್ ಬಸ್ಕಿ ಪ್ರಿಯಾಂಕಾ. ನಮ್ಮ ಪಾರಂಪರಿಕ ಉನ್ನ ಮೋಹ್ನ ಆಲೋತಿ ನಮ್ಮ ಜಿಯಾ ಕಯಾಗೆ ಅಕೆ ನಫಾ ಮನಿ ಇತ್ತು ನಾಮ್ ಜುಗ್ ಜುಗ್ ಕುಹಾ ರೋಗೆ ತಿ ಹುಂ ಬಚರಾ ಅಂಗದತ್ ಪಾರಂಪರಿಕ ಉನ್ನ ಮೋಹ್ನ ಬಾಚ್ಕಾ ತಿ ನಾಮ್ ಬಾ ಅಂಗದತ್ ಕಾ ಕೊದೈ ತಿ ಹಿಲ್ ನನ್ನ ನನ್ನ ಕಿಸಿಮ್ಗೆ ಅಡಖಾ ಚೆಹೇಲ್ ಅರ ಟೊಡಂಗ್ ಪರ್ತಾ ನುಖಾ ಕರ್ನ ಆಬೋ ಮೋಹ್ನ ಆಲೋ ಇನ್ನಲ ಬಿಡ್ನಾ ತಿ ಬಚರಾಗೆ ಟಟ್ಖಾ ಪನ್ನಾ ಹು ನಾಮ್ ಉನಾ ಅಂಗದತ್
1: ಮಾನಿ ಬಾಚ್ಕಿದೈ ಪರಂಪಾರಿಕ ಉನ್ನ ಮೋಹ್ನಾತಿ ನಫ ಇಂದ್ರಾಯಂದ್ರಾರಿ ಅದೇ ನಮಕ್ಕೂ ನಹೋದ್ ಮುಟ್ಟಾರ್ನಾತಿ ಬಚ್ಚರ್ನ ಪರಂಪಾರಿಕ ಉನ್ನ ಮೋಹ್ನಾನು ಇಸುಂಗ್ ಅರಾಚಿನಿ ಜುಕ್ಕಿ ಮೋಹ್ತಾರಿ ಇತ್ತೂಕ್ ಮುಟಾರ್ನ ಮಲ್ಮನಿ ಸುಗರ್ ರೋಗೇನ್ ಜುಕ್ಕಿ ನನ್ನ ನಾಮ್ ಅಗರ್ ಪರಂಪಾರಿಕ ಉನ್ನ ಮೋಹ್ನಾ ನನೋ ಥೊಲೆ ಇತ್ತೂಕ್ ಹೂ ನಾಮ್ ಪರಿಶಾನ್ ಮಲ್ರಓದ್ ಜಿಯಾ ಕಯಾ ದೌರ ಅನ ಸಂತುಲಿತ್ ಅರ ಖೇಖ್ಲೊ ಇದನ್ನ ಬಾವುದತ್ ಪ್ರಕೃತಿ ಉನ್ನಾ ಮೋಹ್ನಾತಿ ಜಿಯಾ ಕಯಾ ದೌರಿ ಇತ್ತುಕ್ ಮಾನಸಿಕ ತನಾವ್ ಲೇಖಾ ರೋಗಿತಿ ಗೆಚ್ಚಾರಾತಾರಿ
0: ಕುಡಿ ಬಾಲಕ್ ದಿ ಪ್ರಿಯಾಂಕಾ. ನಮ್ಮ ಪಾರಂಪರಿಕ ಉನ್ನ ಮೋಹ್ನ ಆಲು ನಮ್ಮ ಜಿಯಾ ಕಯನ್ಗ ಪೊಕ್ತ ನನಿ ದಿಂ ಸಂಗೆ ಎಂಬಾ ಸಾರ್ನ ಹು ಮನಿ ಅರ ರೋಗಿತಿ ಹು ಬಚಾವಿ ಏಕಾಸೆಕ ಕೊದೈ ಲಠಾ ಕೊದೈ ಅಸ್ಮಾ ಕೊದೈ ಡುಂಬು ಇನ್ನೆಲ ಕೊದೈ ಸುಗರ್ ಬಿಮಾರಿ ಅಲರ್ಗಿ ಮೂಲಿ ಆಹಾರ ಹು ಮಂಜಾಕಿರ ನೀ ಓರೇತಿ ಇಬಡನ್ ಮೋಹಾ ಉನ ಲಗ್ನರ್ ಆರ್ಗ ಈ ಬಿಮಾರಿಗೆ ಚಪೇಟ್ನು ಮಲ್ ಬರ್ಚಕ ರನ್ನರ್ ಎನ್ನೆಮ್ ಅವ್ರ ಹೂ ನಮ್ಮ ಪಾರಂಪರಿಕ ಉನ್ನ ಮೋಹ್ನ ಆಲೋರಿ ಏಕಾಸೆಕ ಧುಸ್ಕ ಗೊರ್ಗೊರ ಅಸ್ಮಾ ಬಿದ್ಕಿ ಅಸ್ಮಾ ಇದಾಯ್ತು ಲಡ್ಡು ಓಡಸ್ಗೋ ಓಸಾ ಭುಟಂಗ್ಲೋ ಅಡ್ಹ ಕೋಮಡ್ಹ ಸನೈ ಪೂಪ್ ಎನ್ನೆಮ್ ಅನಾಯ್ತ್ ಬಗ್ಗೆ ಅಡ್ಹ ಚೇಹೆಲ್ ಅರ ಉನ್ನ ಮೋಹ್ನ ನಮ್ಮ ಖೇಹೆಲ್ನು ನಿಂದ ಕಿರಿ
1: ಮಾನಿಮ್ದೈ ಈ ಗೇಮ್ ನಮ್ಮಾಯ ಪರಂಪಾರಿಕ ಉನ್ನ ಮೋಹ್ನಾನ್ ಪುನಾ ತಿ ಉಜ್ಜತಾನ ಅರ ಬಸವಾನ ಗಹಿ ಅಜಮ್ ಚಾಡ್ರಿ ಇದಿನ್ ನಾಮ್ ಏಕಾನ್ನೆ ಬಚವಾ ಅರ ಪುನಾ ತಿ ಉಜ್ಜತ ಉಂಗದತ್ ಲುರ್ಕುಡಿಯಾನು ಪರಂಪಾರಿಕ ಉನ್ನ ಮೋಹ್ನ ಗಹಿ ಶಿಕ್ಷಾ ಚೀನ
0: ಮಾನಿಮ್
1: ನಮ್ಮಾಯ ಪದ್ದ ಹೆಪ್ಪಾತ ಉನ್ನ ಮೋಹ್ನಾನ್ ತರ್ಜಿ ಚೀನ
0: ಮಾನಿಮ್ ಬಾಲ್ದಿ
1: ಜವಿತ್ ಖೇತಿ ಪತೀನ್ ಪ್ರೋತ್ಸಾಹನ್ ಚೀನ ಎಡ್ಪಾನು ಫಿರ್ತಿ ಪರಂಪಾರಿಕ ಉನ್ನ ಮೋಹ್ನಾನ್ ಪ್ರಯೋಗ ನನ್ನ ಆದಿವಾಸಿ ಅರ ಪದ್ದ ಹೆಪ್ಪಾತ ಉನ್ನ ಮೋಹ್ನ ಸಂಸ್ಕೃತಿ ಗಹಿ
0: ಸಂರಕ್ಷಣ
1: ನನ್ನ
0: ಮಾನಿಮ್ ಸಂಗ್ಯಾರು ಅಕ್ಕು ನಾಮ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾಗೆ ಪದ್ನು ಅಹೋತ್ಕ ಈ ಯೋಜನಾ ಇಂದ್ರಾ ತಲಿ ಈ ಪ್ರಧಾನ ಮಂತ್ರಿ ಯೋಜನಾ ಭಾರತ ಸರ್ಕಾರಗೆ ಉಂಟ ಮುದ್ ವಿತ್ತೀಯ ಯೋಜನಾ ತಲಿ ಇನ್ನು ಗೈರ್ ಕಾರ್ಪೊರೇಟ್ ಗೈರ್ ಕೃಷಿ ಲಘು ಅರ ಸೂಕ್ಷ್ಮ ಉದ್ಯಮಿರ್ಗೆ ತಂಗ ಆ ವ್ಯವಸಾಯ ಓರೆ ನನಗೆ ಮಲ್ತಾ ಪರ್ದ ಆಗಿ 20 ಲಾಖ್ ಗೋಟಿ ಬಿನಾ ಗ್ಯಾರಂಟಿಗೆ ಲೋನ್ ಚೀತಾರಿ ಈ ಯೋಜನಾನ್ ಓರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಸ್ 8 ಏಪ್ರಿಲ್ 2015 ನಂಜಕಸ್ರದಸ್
1: ಹೈ ದೇ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಗಹಿ ಉದ್ದೇಶ ರೈಕ ಸನ್ನಿ ವ್ಯವಸಾಯ ನನು ಅಬುರ್ಗೆ ವಿತ್ತೀಯ ಸಹಾಡ ರೋಜ್ಗಾರ್ ಮತ್ಲಬ್ ಕ ತಂಗ ಖುದಿಮ್ ಗಹಿ ಇಂದ್ರ ಇಮ್ ದುಕಾನ್ ರೋ ಅದಿನ್ ಬಡವಾನ ರೋಜ್ಗಾರ್ ಗಹಿ ಅವಸರನ್ ಬಡವಾನ ಇಯ ಚೇರ್ ಗುಟಂಗ್ನು ಹಟ್ಕರಿ ಏಕಾಸೆಕ ಬೋಲುರ್ ತಿ ಕೊಹಾಯ್ ಜೆ ರಾನಾಯ್ ಆರ್ಗೆ 50 ಲಾಖ್ ಗುಟಿ ರಿಂಚಿ ಚೆನ್ನ ಜೋಹರ್ಗೆ
0: 50,000
1: ತಿ 5 ಲಾಖ್ ಗುಟಿ ಚೆಡಾರ್ ತಿ ಕುಹಾರ್ಗೆ 5 ಲಾಖ್ ತಿ 10 ಲಾಖ್ ಗುಟಿ ಮೇತರ್ಗೆ 10 ಲಾಖ್ ತಿ 20 ಲಾಖ್ ಗುಟಿ ರಿಂಚಿ ಇದೀಗಹಿ ಬಿಹೈತ್ ಜರಿ ಆದ್ರೆ ಇ ಬಿನಾ ಗ್ಯಾರಂಟಿ ರಿನ್ ಜುಕ್ಕಿ ಬ್ಯಾಜ್ನು ರಿನ್ ಪೆಲ್ಲರ್ ಅರ ಜೋಹರ್ಗೆ ಪ್ರೋತ್ಸಾಹನ್
0: ಈ ಯೋಜನಾ ಮಾನಿಮ್ ಅಕೆ ದೌರಿ ನಮ್ಮ ಎಡ್ಪ ಪರಿಭಾತ ಆಲರ್ ನೆ ಜೆ ಈ ಜೊಗ್ಗೆರ ಅನರ್ ಆರ್ ಈ ಯೋಜನಾ ಘಿ ನಫಾ ಅವನರ್ ಎನ್ನೆಮ್ ಎನ್ನೆಮ್ರ ಆರ್ ಅರ್ಖಿ ಝರ ಅರ ನನ್ನ ನನ್ನ ನಶಾನು ಮುಲುಹ್ಕಾರ ಅನ್ನ ತಿಕೊಡೆಗ ಈ ಯೋಜನಾಗೆ ಹಿ ನಫಾ ಹೋನ ಅಕೆ ದೌ ಮನು ಹೈ ಮಲ ಪ್ರಿಯಾಂಕಾ
1: ಮಾನಿಮ್ ಬಾಲಕಿರದೆ
0: ಪದ್ದ ಹೆಪ್ಪೋನು ನಮ್ಮ ಆಲರ್ बग्गे।

0: ಸಂಗೀರು ಈ ಡಂಡಿ ಸಂಗಮ್ ಇನ್ನಂಥ ಆದಿವಾಸಿ ಅಖಾಡ ಕಾರ್ಯಕ್ರಮ ಇಸನ್ನು ಮುಜರಾ ಲಗಿ ನಿಮ್ಮನ್ನು ಹೊರ್ಮಾರಿನ್ ಸುಮಂತಿ ತಿರ್ಕಿ
1: ಅರ ಪ್ರಿಯಾಂಕಾ ಅವರ ತರ್ತೆ
0: ದಮಾಹ.